ಅಂದ ನಮ ಸೂರ್ಯ ಸೂರ್ಯ ನಮ ಚಂದ್ರ ಚಂದ್ರೆ ನಮ ರಾಜ ರಾಜೇ ನಮ ಇಂದ್ರ ಇಂದ್ರೇ ನಮ ಅಂಧಕಾರ ನಮ ತೇಜ ತೇಜ ನಮ ಬೃಂದ ಬೃಂದೇ ನಮ ಬೀಜ ಬೀಜ ನಮ ರಾಜ ಸಂಗ ತಾವ ಸಂಗ ಸಾ